friend ba na wo na obenya sem papa bia ka enye ne nyira no na sa won so wo ko utumi ya no se utumi nya asem papa bia anka nyira no dia enye na bre no ani so wo bi dada wo bi e ka kire wo se Kristo omma Messi yen hwe nyoma esisi wo wiase no ho ye men no kra nye sermon ye men no nye message ye men no nye yen eye opener na ye fa tutu na mo yi asem wo ya na me Canada se wo pe wo mpe wo erade asem ye nasem ni di fo ye ni di fo erade kwa ye nerade ni awaka bia sa pepepe obehwese na asem be ye ho tini enti se ye o so akwa akusua de wa ko ti nkyerekyere bi wa ho bre bibi wa wa adwene wa convince wo ho se bibia ni wiase we mu nipa wuwu anasa se Kristo bia ma en ye na ye wa wa semo a sa nyoma yi a wu asua wo dwene wa hunu ni nyina de e ye wo opinion enu nchenje urade bibia en se se urade bibia e ma cho so wati ma se radishi into me so insisa no and ye hu be hia se ye mum na ye be sa kira ya adwen yi ye be ye ya adwen yi fine period period enti wa bua wo wo bua bua wo anawo mwa wo ho o ko ni sa ene e chiwade a ebo man enu na ekoso o okay, catch on one. Mighty 20.